ಇನ್ನೀಗ ಪಾವನಿ ಕಾಶಿನಾಥ್ ಮತ್ತು ಪೂಜಾರಾವ್ ಅವರ ದನಿಗಳಲ್ಲಿ ಡಾಕ್ಟರ್ ಎನ್ ರಘು ಅವರ ರಚನೆ ಗಜಮುಖ ಜನನಿ ಅಜ ಹರಿನುತೆ ಶರ್ವಾಣಿ. ಪಾವನಿ ಕಾಶಿನಾಥ್ ಅಂಡ್ ಪೂಜಾರಾವ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಡಾಕ್ಟರ್ ಎನ್ ರಘು ಗಜಮುಖ ಜನನಿ ಅಜ ಹರಿನುತೆ ಶರ್ವಾಣಿ.

ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ. ಬಸವಣ್ಣನ ವಚನ, ಗಾಯನ ನೀಲಾಯಂ ಕುಡ್ಲೆ. ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ. ರಿಟನ್ ಬೈ ಬಸವಣ್ಣ, ಸಂಗ್ ಬೈ ನೀಲಾಯಂ ಕುಡ್ಲೆ.

ವೃಂದಗಾನದಲ್ಲಿ ಈಗ ಸಾಂಪ್ರದಾಯಿಕ ರಚನೆ ದುರ್ಗತಿ ತಾರಿಣಿ ದುರ್ಗಾ. ನೌ ಲೆಟ್ ಅಸ್ ಲಿಸನ್ ಟು ಕೋರಿಸ್ ಅ ಟ್ರೆಡಿಷನಲ್ ಸಾಂಗ್ ದುರ್ಗತಿ ತಾರಿಣಿ ದುರ್ಗಾ.

ನಮೋ ಪಾರ್ವತಿ ಪತಿನುತ ಜನಪರ ವ್ಯಾಸರಾಯರ ರಚನೆ ವೃಂದಗಾನದಲ್ಲಿದೆ. ಒನ್ ಮೋರ್ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ವ್ಯಾಸರಾಯ. ನಮೋ ಪಾರ್ವತಿ ಪತಿನುತ ಜನಪರ.

ಸದಾಶಿವ ಪಾಟೀಲ್ ಅವರ ದನಿವಿ ಪುರಂದರದಾಸರು ಬರೆದಿರುವ ಪಾಲಿಸಿ ನೀ ಎನ್ನನು ಶ್ರೀಗೌರಿ, ಪಾಲಿಸಿ ನೀ ಎನ್ನನು ಶ್ರೀಗೌರಿ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಸದಾಶಿವ ಪಾಟೀಲ್.

ಪಾರ್ವತಿ ಪಾಲೆಸೆನ್ನ ಮಾನಿನಿರನ್ನೆ ವೇಣುಗೋಪಾಲದಾಸರ ರಚನೆ ದನಿಯಾಗಿದ್ದಾರೆ ಅನುರಾಧಧಾರೇಶ್ವರ್. ಅನುರಾಧಧಾರೇಶ್ವರ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವೇಣುಗೋಪಾಲದಾಸ ಪಾರ್ವತಿ ಪಾಲೆಸೆನ್ನ ಮಾನಿನಿರನ್ನೇ.

ಮೇಘನಾ ವಿ ಬೆಂಗಳೂರು ಅವರ ದನಿಯಲ್ಲಿ ಕೇಳಿ ಪ್ರಸನ್ನ ತೀರ್ಥರು ಬರೆದಿರುವ ಬಾರಮ್ಮ ಬಾರೇ ಇಂದಿರಾ. ಬಾರಮ್ಮ ಬಾರೇ ಇಂದಿರಾ ಸಂಗ್ ಬೈ ಮೇಘನಾ ವಿ ಬೆಂಗಳೂರು, ರಿಟರ್ನ್ ಬೈ ಪ್ರಸನ್ನ ತೀರ್ಥ.

ಭಗವತಿ ಪರತರಮೂರ್ತಿ ಸಾಂಪ್ರದಾಯಿಕ ರಚನೆ ವೃಂದಗಾನದಲ್ಲಿದೆ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್, ಅ ಟ್ರೆಡಿಷನಲ್ ಸಾಂಗ್, ಪಾರ್ವತಿ ಪರತರಮೂರ್ತಿ.

ಡಾಕ್ಟರ್ ಎನ್ ರಘು ಅವರ ಮತ್ತೊಂದು ರಚನೆ ಪಾವನಿ ಕಾಶಿನಾಥ್ ಮತ್ತು ಪೂಜಾ ರಾವ್ ಅವರ ದನಿಗಳಲ್ಲಿ ತಡವೇತಕ್ಕೆ ಎನ್ನ ಕರುಣಿಸಲು. ತಡವೇತಕ್ಕೆ ಎನ್ನ ಕರುಣಿಸಲು ರಿಟನ್ ಬೈ ಡಾಕ್ಟರ್ ಎನ್ ರಘು, ಸಂಗ್ ಬೈ ಪಾವನಿ ಕಾಶಿನಾಥ್ ಅಂಡ್ ಪೂಜಾ ರಾವ್.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
1: ನಮಸ್ತೆ ಮೇಡಮ್.
2: ನಮಸ್ತೆ ಶಾರದಾ.
1: ಕಳೆದ ತರಗತಿಯಲ್ಲಿ ಗಂಗೆಯ ವಸನಧರ ಹಮೀರ್ ಕಲ್ಯಾಣಿ ರಾಗ ಹಾಡಲ್ಲಿ ಮೊದಲನೇ ಮತ್ತು ಎರಡನೆಯ ಸಂಗತಿ ಆಯಿತು ಪಲ್ಲವಿನಲ್ಲಿ.
2: ಹೌದು,
1: ಆ ಎರಡು ಸಂಗತಿಯನ್ನು ಎರಡೆರಡು ಸಲ ಹಾಡಿ
2: ಹಾಂ
1: ಆಮೇಲೆ ಮುಂದುವರಿಸೋಣ.

0: ಪಲ್ಲವಿ ಮುಗಿಸುವಾಗ ನವ ಜಲದ ಅಂಗನಲ್ಲಾದ್ರೂ ಮುಗಿಸ್ಬೋದು, ಇಲ್ಲಾಂದ್ರೆ ಗಂಗೆಯ ಮೊದಲನೇ ಸಂಗತಿ ಹಾಡ್ಬಿಟ್ಟು ವಸನ ಧರ ಅಲ್ಲಾದ್ರೂ ಮುಗಿಸ್ಬೋದು.
1: ಸರಿ,
0: ಈಗ ಅನುಪಲ್ಲವಿಯ ಸಾಹಿತ್ಯ ಬರ್ಕೊಳ್ಳಿ.
1: ಹಾ,
0: ರಂಗಸ್ಥಲ
1: ರಂಗಸ್ಥಲ
0: ಫಣಿಫಣ
1: ಫಣಿಫಣ
0: ರಂಗಸ್ಥಲ ಫಣಿಫಣ
1: ರಂಗಸ್ಥಲ ಫಣಿಫಣ
0: ರಾಮಣೀಯಕ
1: ರಮಣೀಯಕ
0: ರಾಮಣೀಯಕ ಅಂತ ಬರ್ಕೊಳ್ಳಿ.
1: ರಾಮಣೀಯಕ
0: ಗುಣಾಲಯ
1: ಗುಣಾಲಯ
0: ಮುರಹರ
1: ಮುರಹರ
0: ರಂಗಸ್ಥಲ
1: ರಂಗಸ್ಥಲ
0: ಫಣಿಫಣ
1: ಫಣಿಫಣ
0: ರಾಮಣೀಯಕ
1: ರಾಮಣೀಯಕ
0: ಗುಣಾಲಯ
1: ಗುಣಾಲಯ
0: ಮುರಹರ
1: ಮುರಹರ.
0: ಕಾಳಿಂಗನ ತಲೆಯನ್ನು ಕೃಷ್ಣ ರಂಗಮಂಚ ಥರ ಉಪಯೋಗಿಸ್ತಾನೆ. ರಂಗಸ್ಥಲ ಫಣಿಫಣ ರಮಣೀಯವಾದ ಗುಣಗಳಿರುವನು,
1: ಹಾ
0: ರಾಮಣೀಯಕ

ಗುಣಾಲಯ ಮುರಹರ. ಹಾ, ಈಗ ಅನುಪಲ್ಲವಿ ಮೊದಲನೇ ಸಂಗತಿಗೆ ಸ್ವರ ಹೇಳ್ತೀನಿ. ಹಾ, ಅನುಪಲ್ಲವಿ ಎರಡು ಕೌಂಟ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ವಿಳಂಬ ಕಾಲದಲ್ಲಿ ಎರಡು ಕೌಂಟ್ ಆ್ಯಂಡ್ ಮಧ್ಯಮ ಕಾಲದಲ್ಲಿ ನಾಲ್ಕು ಅಕ್ಷರ.

0: ಅಲ್ಲಿ ಶಜದಲ್ಲಿ ನಿಲ್ಸ್ಬಿಟ್ಟು ಅಕಾರ ಮಾಡ್ಬೋದು ಸ್ವಲ್ಪ, ಆಮೇಲೆ ರಂಗಸ್ಥಳಗೆ ವಾಪಸ್ ಬರ್ಬೋದು. ಅನುಪಲ್ಲವಿಯ ಎರಡನೇ ಸಂಗತಿಯಿಂದ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ
1: ಸರ್. ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಆಕಾಶವಾಣಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರ ಸರೋದ್ ವಾದನ ಕೇಳುವಿರಿ. ರಾಗ್ ಯಮನ್.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ಪ್ರದೀಪ್ ಭರೋಟ್. ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಆನಂದ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ರಾಗ್ ತೋಡಿ.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ ರಾಗ್ ತೋಡಿ.

0: ಇದುವರೆಗೆ ಅನಂತ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುವಿರಿ. ಮೊದಲಿಗೆ ಕೇಳಿ ಸಾಂಪ್ರದಾಯಿಕ ರಚನೆಯ ಶ್ಲೋಕ ಗಂಭೀರ ನಾಟರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಆಕಾಶವಾಣಿ, ದಿಸ್ ಈಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತವರ್ಷಿಣಿ, ಎಫ್ಎಂ ಫ್ರೀಕ್ವೆನ್ಸಿ 100.1 ಮೆಗಾಹರ್ಟ್ಸ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಲಿಸನ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ ಅಂಡ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್. ಇನ್ ದ ಬಿಗಿನಿಂಗ್, ಅ ಶ್ಲೋಕ ಆಫ್ ಟ್ರೆಡಿಷನಲ್ ಸೆಟ್ ಟು ಗಂಭೀರ ನಾಟ ರಾಗ್ ಅಂಡ್ ಆದಿತಾಳ್.
1: ತಕಾರ ಶಂಕರ ಪ್ರೋಕ್ತೌ ಲಕಾರ ಶಕ್ತಿ ರುಚ್ಯತೆ ಶಿವಶಕ್ತಿ ಸಮಾಯೋಗ ತಾಳನಾಮಾಭಿಧೀಯತೆ.

ತಾಂ ತಾಳ ಸ್ವರೂಪಿ ಶಿವಸುತ ಗಣಪಗೆ ಓಂ. ಧೀಂ ದೀನ ಜನಾವನ ಹರಸುತ ಮುರುಗ ಓಂ. ತೋಂ ತೊರೆಯ ದರಿಪ ಶಿರ ಚಂದ್ರ ಮಕುಟ ಶಿವ ಓಂ. ನಂ ನಂದಿ ಭೃಂಗಿ ಗಣ ಪಡವ ಭೇರಿಸುವನ ನಾದಕ್ಕೆ ಓಂ. ತಾಂ ಮತಿಯೇ ಶ್ರುತಿಯು ಧೀಂ ಗತಿಯೇ ರತಿಯು ತೋಂ. ಶ್ರುತಿಯೇ ಜನನೇ ನಂ ಲಯವೇ ಜನಕನು ತಾಂ. ತಾಳೋ ದೀಂ ಲಯವೋ ತೋಂ ಕಳೆಯೋ ನಂ ನಡೆಯೋ ತದ್ದಿತ್ತೋಂ. ನಂ ಪರಶಿವ ತಾಂಡವ ತಕ್ಕದಿತ್ತೋಂ. ನಂ ಪಾರ್ವತಿ ನರ್ತನ ತ

ಅಲಂಕೃತ ಓಂ ನಂದಿ ಭೃಂಗಿ ತುಂಬುರು ನಾರದ ಸಮಶ್ಚಿತ ಓಂ ಗೀತ ಗಾನ ನೃತ್ಯ ವಾದ್ಯ ಕಲಾಂಬರ ಓಂ ನಟನ ಚಿದಂಬರ ಓಂ ಪರಮ ವಿಶ್ವಂಬರ

ಇನ್ನೀಗ ಕೇಳಿ ಮೃದಂಗ ತರಂಗ, ಬೃಂದಾವನಿ ರಾಗ ತಾಳ ಮಾಲಿಕ. ನೌ ಲೆಟ್ ಅಸ್ ಲಿಸನ್ ಟು ಮೃದಂಗ ತರಂಗ ಸೆಟ್ ಟು ಬೃಂದಾವನಿ ರಾಗ್ ಅಂಡ್ ತಾಳ ಮಾಲಿಕಾ.

ಇನ್ನೀಗ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ರಚನೆ ಪಾಹಿ ಪಾಹಿ ಗಜಾನನ ಸಿಂಧು ಭೈರವಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ನೌ ಲೆಟ್ ಅಸ್ ಲಿಸನ್ ಟು ಪಾಹಿ ಪಾಹಿ ಗಜಾನನ, ಅ ಕಂಪೋಸಿಷನ್ ಆಫ್ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ, ಸೆಟ್ ಟು ಸಿಂಧು ಭೈರವಿ ರಾಗ್ ಅಂಡ್ ಆದಿತಾಳ್.

ಇನ್ನೀಗ ಸ್ವಾತಿ ತಿರುನಾಳರ ರಚನೆ ತಿಲ್ಲಾನ ಧನಶ್ರೀರಾಗ ಆದಿತಾಳದಲ್ಲಿದೆ. ನೌ ತಿಲ್ಲಾನ, ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್, ಸೆಟ್ಟು ಧನಶ್ರೀರಾಗ್ ಅಂಡ್ ಆದಿತಾಳ್.

ಇದುವರೆಗೆ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ವಿದ್ವಾನ್ ಪಾಲ್ಗಾಟ್ ಟಿಎಸ್ ಮಣಿ ಅಯ್ಯರ್. ಮೊದಲಿಗೆ ಕೇಳಿ ತ್ಯಾಗರಾಜರ ಕೃತಿ ನೇನೆಂದು ವೆದಕುದರ. ಕರ್ನಾಟಕ ಬಿಹಾಗ್ರಾಗ ಆದಿತಾಳದಲ್ಲಿದೆ. ಯು ಜಸ್ಟ್ ಹರ್ಡ್ ಆನ್ ಇನ್ಸ್ಟ್ರೂಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಡಿಯರ್ ಲಿಸ್ನರ್ಸ್, ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ವೀಣಾ ರಿಸೈಟಲ್ ಬೈ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ವಿದ್ವಾನ್ ಪಾಲ್ಗಾಟ್ ಟಿಎಸ್ ಮಣಿ ಅಯ್ಯರ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ನೇನೆಂದು ವೆದಕುದರ. ಸೆಟ್ಟು ಕರ್ನಾಟಕ ಬಿಹಾಗ್ರಾಗ್ ಅಂಡ್ ಆದಿತಾಳ್.

ನಿನ್ನು ಚೆಪ್ಪ ಕಾರಣಮೇ ಮೇ. ಮಂದಾರಿ ರಾಗ ಆದಿತಾಳದಲ್ಲಿದೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ. ನಿನ್ನು ಚೆಪ್ಪ ಕಾರಣಮೇ ಮೇ ಸೆಟ್ಟು ಮಂದಾರಿ ರಾಗ ಆದಿತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇನ್ನೀಗ ತ್ಯಾಗರಾಜರ ಕೃತಿ ಬಿಲ್ಹರಿ ರಾಗ ಖಂಡ ಚಾಪು ತಾಳದಲ್ಲಿದೆ ತೊಳಿಜನ್ಮ. ನಾವು ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಬಿಲ್ಹರಿ ರಾಗ ಖಂಡ ಚಾಪು ತಾಳ ತೊಳಿಜನ್ಮ.

ಸಂಗೀತ ಪ್ರಿಯರೇ, ಇದುವರೆಗೂ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ವಿದ್ವಾನ್ ಪಾಲ್ಘಾಟ್ ಟಿಎಸ್ ಮಣಿ ಅಯ್ಯರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by Dr. V. Dwaraswamy Iyengar. He was accompanied on the mridangam by Vidwan Palghat T.S. Mani Iyer. This program is a contribution of Akashvani Bengaluru, anytime, Indian music.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆನಂದ್ ಜಿ ತೇರ್ದಾಳ್ ಅವರ ಗಾಯನ ಕೇಳುವಿರಿ. ರಾಗ್ ಪುರಿಯಾ ಕಲ್ಯಾಣ್, ಖಯಾಲ್ ವಿಲಂಬಿತ್ ಏಕ್ ತಾಲ್, ಆಜ್ ಸೋಬನಾ, ಧೃತ್ ತೀನ್ ತಾಲ್, ಬಹತ್ ದಿನ ಬೀತೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸಿಡಲ್ ಬೈ ಶ್ರೀ ಅನಂತ್ ಜಿ ತೇರ್ದಾಳ್. ರಾಗ್ ಪೂರಿಯಾ ಕಲ್ಯಾಣ್, ಖ್ಯಾಲ್ ವಿಲಂಬಿತ್ ಏಕ್ತಲ್, ಆಜ ಸೋಬನ, ಧೃತ್ ತೀನ್ತಲ್, ಬಹುತ್ ದಿನ ಬೀತ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತಜಿ ತೇರ್ದಾಳ್ ಅವರ ಗಾಯನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಆ ಭೋಗಿ, ಖಯಾಲ್ ವಿಲಂಬಿತ್ ಜಪ್ತಾಲ್, ಚರಣ ಧರ್ ಆಯೋ, ಧೃತ್ ಏಕ್ತಾಲ್, ಲಾಜ್ ರಖೋ.
1: ಯು ಆರ್ ಲಿಸ್ನಿಂಗ್ ಟು ಉಕಲ್ ರಿಸೈಟೆಡ್ ಬೈ ಶ್ರೀ ಅನಂತ ಜಿ ತೇರ್ದಾಳ್. ಹಿ ಇಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಆ ಭೋಗಿ, ಖ್ಯಾಲ್ ವಿಲಂಬಿತ್ ಜಪ್ತಾಲ್, ಚರಣ ಧರ್ ಆಯೋ, ಧೃತ್ ಏಕ್ತಾಲ್, ಲಾಜ ರಖೋ.

0: ಇದುವರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರ್ದಾಳ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಹನುಮಂತಪ್ಪ ಕೋಡ್ಗಾನು, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತ್ ಜಿ ತೇರ್ದಾಳ್. He was accompanied on tabla by Shri Hanumantappa Kodaganur, harmonium by Shri T. Kumaradas.
2: This program is the contribution of Akashwani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ಅವರ ವಯೋಲಿನ್ ವಾದನ, ಮೃದಂಗ ಸಹಕಾರದಲ್ಲಿ ಎಂ ಗುರುರಾಜ್. ಮೊದಲಿಗೆ ಶ್ರೀ ಮಹಾಗಣಪತೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಗೌಳರಾಗ ಮಿಶ್ರ ಚಾಪುತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ವಿದ್ವಾನ್ ಸಿಎನ್ ಚಂದ್ರಶೇಖರ್ ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್, ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಗೌಳರಾಗ ಮಿಶ್ರ ಚಾಪುತಾಳ, ಶ್ರೀ ಮಹಾಗಣಪತಿ.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ಮತ್ತೊಂದು ಕೃತಿ ದೇವ ಮನೋಹರಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ. ಭಾರತಿ ಮರ್ದಶಿ ನಜಾಡ್ಯಪಹೆ, ಭಾರತಿ ಮರ್ದಶಿ ನಜಾಡ್ಯಪಹೆ ಸೆಟ್ಟು ದೇವ ಮನೋಹರಿ ರಾಗ ರೂಪಕ ತಾಳ, ರಿಟನ್ ಬೈ ಮುತ್ತುಸ್ವಾಮಿ.

ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಎಂ ಗುರುರಾಜ್. ಇನ್ನೀಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಅಪರಾಧ ಮುಲನ್ನಿಯೂ ಮನ್ನಿಂಚಿ ಲತಾಂಗಿರಾಗ ಆದಿತಾಳದಲ್ಲಿದೆ. Dear listeners, you are listening to violin recital by Vidwan C. N. Chandrasekhar. He is accompanied on the mridanga by M. Guru Raj. Now, a composition of Patnam Subramanya Iyer set to Latangiraga Aditala Aparadhamulanniyumanni.

ಇದುವರೆಗೂ ವಿದ್ವಾನ್ ಸಿಎನ್ ಚಂದ್ರಶೇಖರ್ ಅವರ ವಯೋಲಿನ್ ವಾದನ ಕೇಳಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವಯೋಲಿನ್ ರಿಸೈಟಲ್ ಬೈ ವಿದ್ವಾನ್ ಸಿಎನ್ ಚಂದ್ರಶೇಖರ್. ಹಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.